0: ಸಾಧಿಗಿರೋದಂತೆ ಅಭಯ ಇರ್ತಬಹುದ ನಿಮ್ಮ ಆನೆ. ಸಾಧಿಗಿರೋದಂತ ಅವರ್ತೀರ ನಾವು ಹುಡುಗಿ
1: ಯಾರಾದ್ರೂ ಉಬ್ರನ್ನ ಹಸುವ ಉದ್ಯಮ ತಿಂತಾರ ಸಾಧಿಕರೋ ಅಯ್ಯಾರ ಆರಾಮದ ನೀವು ಹಾಕ್ಯಾ.